0: ಏನು ಒನ್ ಆಯ್ತ ಪೋರ್ಕಾಯ್ದು ಸಿದ್ಧಲ್ಲ ಹರ್ಲ ಹರ್ಲ ಹರ್ಲ ಹರ ಇನ್ನೇವೇಳಿ
1: ಯೋಹ ಯಾವ
0: ಅಯ್ಯಮ್ಮ.